ಖಾಣದಾನ ತೋಡ ಪಾಪಿ ಖಾಣದಾನ ತೋಡ ಪಾಪಿ ಪೀಣದಾನ ಓ ಜಿಂದ ಜಾಂದಿಯೇ ಖೊರಾಕ ನಾಳ ಪಾಳದಿ ಜಿಂದ ಜಾಂದಿಯೇ ಖೊರಾಕ ನಾಳ ಪಾಳದಿ ಮೇಡಿಕ